ಗುಳ ದೇಹಂ ಗಲ್ಲಿ ನನ್ನ ಒಲ್ವಿದ್ದಿಲ್ಲಿ ರಾಯಲ್ ಮೆಕಾಡೆಗೆ ಒಂದು ಟಿಕೆಟ್ ಇಲ್ಲ ಕ್ಲಾಸ್ ಒಳಗೆ ಹಂಗು ಹಿಂಗು ತಳ್ಳಿ ಮುಸ್ತೇನೆ ಬೀ ಕೊನೆ ಕೆಲ್ಸ ಇಲ್ಲ ಬರ್ಕಾಲಿ ಕೈ ಓದಿದ್ ಮುಗಿತಲ್ಲ ಇನ್ನೇನು ಮುಂದೆ ಹಿಂಗೆಲ್ಲ ಉರಿತಿ.